0: ಇರಾನಿ ಚಾಯ್,
1: ಬನ್ ಮಸ್ಕಾ,
0: ಹೈದರಾಬಾದಿ ಬಿರಿಯಾನಿ,
1: ಟಂಗ್ ದಿ ಕಬಾಬ್,
0: ಕುರ್ಬಾನಿ ಕಾ ಮೀಠಾ,
1: ಶಹದೂದ್ ಮಲಾಯ್.
0: ಹೈದರಾಬಾದ್ ಇಸ್ ಅ ಗ್ರ್ಯಾಂಡ್ ಬಫೇ
1: ಅಂಡ್ ಎವ್ರಿ ಡಿಶ್ ಹ್ಯಾಸ್ ಅ ಸ್ಟೋರಿ ವೇಟಿಂಗ್ ಟು ಬಿ ಟೋಲ್ಡ್.
0: ಎಕ್ಸಾಕ್ಟ್ಲಿ, ದಟ್ಸ್ ವೈ ಜಶ್ನೆ ಹೈದರಾಬಾದ್ ಇಸ್ ಯೋರ್ ಆಫ್ಟರ್ನೂನ್ ಟ್ರೀಟ್.
1: ಫ್ರಮ್ 2 to 3 PM ಎವ್ರಿ ಡೇ ಆನ್ FM ರೇನ್ಬೋ 101.9.
0: ಇಟ್ಸ್ ನಾಟ್ ಜಸ್ಟ್ ಫುಡ್,
1: ಇಟ್ಸ್ ಕಲ್ಚರ್, ಹಿಸ್ಟ್ರಿ ಅಂಡ್ ಫ್ಲೇವರ್ ರೋಲ್ಡ್ ಇನ್ ಟು ಒನ್.
0: ಜಶ್ನೆ ಹೈದರಾಬಾದ್.

0: ಬತುಕಮ್ಮ ಪೂಲ ಸೋಯಗಮ್ಮ
1: ಬೋನಾಲ ಜಾತರ ಉತ್ಸಾಹ
0: ಒಗ್ಗುಕದಲ ಮೇಳವಿಂಪು
1: ಪೇರಿನಿ ನಿತ್ಯ ವೀರತ್ವ
0: ಪೋಚಂಪಲ್ಲಿ ಚೇನೇತ ನೈಪುಣ್ಯಂ
1: ನಿರ್ಮಲ್ ಕಲಲ ಅಂದಂ
0: ಸಕಿನಾಲ ರುಚುಲು
1: ಸರ್ವಪಿಂಡಿ ಸಂಪ್ರದಾಯ
0: ಪಲ್ಲೆ ಜಾನಪದ ಸಂಸ್ಕೃತಿ ನುಂಚಿ
1: ಹೈದರಾಬಾದ್ ಅರ್ಬನ್ ಕಲ್ಚರ್ ವರೆಗೂ
0: ಪ್ರತಿ ಕದನು
1: ಪ್ರತಿ ಗಾದನು
0: ಒಡಿಸಿಪಟ್ಟಿ
1: ಅಚ್ಚಮೈನ ತೆಲಂಗಾಣ ಭಾಷಾ ಪರಿಮಳಾಲತೋ
0: మీకు అందిస్తుంది తెలంగాణ ప్రతిరోజు రాత్రి 8 గంటలకు ఎఫ్ఎం రెయిన్బోలో.
2: yes, మీరు వింటున్నారు ఆకాశవాణి ఎఫ్ఎం రెయిన్బో 101.9 విత్ మీ

0: ಎಫ್ಎಂ ರೇನ್ಬೋ 101.9.
1: ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್, ಯು ಹ್ಯಾವ್ ಟ್ಯೂನ್ ಟು ರೇನ್ಬೋ ಎಫ್ಎಂ 101.9 ಇನ್ ಯುವರ್ ಫೇವರೇಟ್ ಶೋ. ನಮಸ್ತೆ, ಹಲೋ, ಆದಾಬ್, ಅ ಟ್ರೈಲಿಂಗ್ಯುವಲ್ ಶೋ. ಯೆಸ್, ಆ್ಯಂಡ್ ದಿಸ್ ಈಸ್ ಯುವರ್ ಆರ್ ಜೆ ಪ್ರೀತಿ. ಆಕೆ ದರ್ಗನ ಪಡಿಸಿದ್ದಿ ಆರ್ ಜೆ ಪ್ರೀತಿ. ಸೊ ಲೆಟ್ಸ್ ಮೂವ್. ಆ್ಯಂಡ್ you might be thinking, where is your song? It's very near, very near. If at all you want to listen any favorite song of yours, then you can just message me a WhatsApp number. You can WhatsApp me, yes, and the WhatsApp number is +91040232348222, and then I'll be playing your song. Yes, of course, your song, friends.

0: ಹೇ, ವೆರಿ ಹಂಗ್ರಿ, ವಾಟ್ ಸ್ಪೆಷಲ್ ಟುಡೇ?
1: ಬಿರಿಯಾನಿ, ಕಬಾಬ್ಸ್, ಹಲೀಮ್. ಬಟ್ ವೇಟ್, ದಿಸ್ ಮೋರ್.
2: ಮೋರ್ ದನ್ ಫುಡ್, ಇಟ್ಸ್ ದ ಸ್ಟೋರೀಸ್ ಬಿಹೈಂಡ್ ದ ರೆಸಿಪೀಸ್, ದ ಹಿಸ್ಟ್ರಿ ಆಫ್ ದ ಕಿಚನ್ಸ್ ಅಂಡ್ ದ ಫ್ಲೇವರ್ಸ್ ದಟ್ ಶೇಪ್ಡ್ ಅವರ್ ಸಿಟಿ.
0: ಅಂಡ್ ವೇರ್ ಡು ವಿ ಟೇಸ್ಟ್ ಆಲ್ ದೀಸ್?
1: ಆನ್ ಜಶ್ನೆ ಹೈದರಾಬಾದ್, ಎವ್ರಿ ಆಫ್ಟರ್ನೂನ್ ಅಟ್ 2:00 ಆನ್ FM ರೇನ್ಬೋ 101.9.
2: ಫ್ರಮ್ ಚಾರ್ಮಿನಾರ್ಸ್ ಇರಾನಿ ಚಾಯ್ ಟು ದ ಎವಲ್ಯೂಷನ್ ಆಫ್ ಹೈದರಾಬಾದಿ ಬಿರಿಯಾನಿ, ಇಟ್ಸ್ ಅ ಫೀಸ್ಟ್ ಫಾರ್ ಯೋರ್ ಇಯರ್ಸ್.
3: ಜಶ್ನೆ ಹೈದರಾಬಾದ್, ಸೇವರ್ ದ ಸಿಟಿ ಸೋಲ್.
4: ये हंसने वाली बात नहीं है, जश्न हैदराबाद में बहुत अच्छी अच्छी जानकारी आपको मिल रही है, तो आपको जाके सुनना भी चाहिए और टेस्ट भी करना चाहिए.